ಪ್ರಭೋ ವಂದೇ ಮಾತರಂ ವಂದೇ ಮಾತರಂ ಏಕ ಸುತ್ತೆ ಮಾದಿಯಾಚಿ ಸಹಸ್ರ ಜೀವ ಏಕ ಕಾರ್ಯ ಶೋಕಿಯಾಚಿ ಸಹಸ್ರ ಜೀವ ವಂದೇ ಮಾತರಂ ವಂದೇ ಮಾತರಂ ಏಕ ಸುತ್ತೆ ಮಾದಿಯಾಚಿ ಸಹಸ್ರ ಜೀವ ಆಶುತೋಷ